ಕಾಟ್ ಕಿಲ್ಲೊನ್ ಅಂಗರೈಲಿ ಅನಿ ಫೆರೆ ಫೆರೆ ಕೂರು ಲಾಗಲಿ ಈಗ ದಿಸಾವೇನ್ ಮಣ್ಣಿ ಕಳ್ಳಿ ಮೈಂಗ ಮೋಜೆ ಪೊಟೋಟಿ ಉಪಾಸಿ ಬೊನ್ನು ಕಮರು ಬಾಜಿರ್ ಗುಡ್ಲಿ.